0: si eja wura de ho a se wo kwati wura de na betumi aye si eja wura de ho a aso nye ni wa ye wo papa na ye fa ni dia obo ma ye na so die
1: o se ye ja na chiri wa aso nye ni wa busiam ma me ka chira wo si amo suma bosu wa na ka chira se ye die betumi atena busiam ni wo bra wo ni yesu se ye ja na chiri wa aso nye ni wa wariam ya me pass me catch on this say who got Jesus who asumbie ni abusue ni oh so who jana chiriwa ye dia ni wa mawo male katira wo so kwati awurade a wo betumi adiye oh so ye jana chiriwa aba wa be ye den wenya ba fa awurade akwa bi e wo ba.